ಆದರಣೀಯ ತರಂಗ ಹೊಯಾಟ ಸುಭ ಮಂದಾರಂ ರಾಘವೇವಾ. ಅದಾಗಿ ಪ್ರಶ್ನೆ ಹರಿಮ ಮಿಹಿರಿ ಲಸನ ದೇವ ಕಿಯೈ ಹೆಮೋ ಮೈತಿಂಗ್ ಹೆಮ ವೇದನಾವಾಗ್ಮ ಕಟಿಕರ ಗತ್ತ ಲೋಕೆ ತಿಯನ ರಸವತ್ಮ ವಚನೆ ತಮ್ಮಾಯ್ ಆದರೆ ಅಪ್ಪಿ ಸಮಾರ ದೇವಾಲ್ ವಲಿಟಿ ಕೆಮತಿ ಐ ಯಹುವಮ ಏದು ಕಿಯನ್ನ ಬೆ ಹೆಬೆ ಅದ ಕಿಯನ್ನ ಪುಲ್ವಾ ಮಮ ಆದರೆ ಕರಣಕ್ಕೆ ನಾ ಹಿಟ್ಟಿಯೇ ಹರಿಯದ್ದಿ ಲಗಿಂಗ್ ಹಿಟ್ಟ ಗನ್ನ ನೆವೆಯ್ ಹಳಿದಿನ ವೇಲಾವಟ ಬದಾಗನ್ನ ಮಮ ಹರಿಯದ್ದಿ ಅನಾವೈಕಿ ಕಿಯನ್ನ ಒಟ್ಟು ಪುಲ್ವಾಂಗ್ ಮುನ ಮಮ ಹೊಯನ ಆದರೆ ಸನಿಹಸ ಹಿತಾಗನ್ನು ಅದ್ ಬರಿ ತರ ಮಟ್ಟ ದುನ್ನ ಅನ್ನೇ ಮಟ್ಟೆ ಆಗೆ ವೆನ್ನ ತಿಬ್ಬನ ನಂಕೆಲ್ಲ ಹಿತುನ ಏ ವಾಗೇಮ ಕವದಾವತ್ ಮಗಿ ಜೀವಿತೆ ಏ ಚರಿತೆ ಆದೇಶಕ್ಕೆ ಆಗ್ತಿ ಬುನ್ನ ಏ ಹಿಂದಮ್ಮ ಮಂಗೆ ಆದರೆಟ ವಾಶಿಯುನ ಏಮ ಕ್ಯೂವೆ ರಮಣಿ ಸುಮೇಧ ಮಂದಾರಂ ರೇ ಹತೈ ವಿನಾದಿ ವಿಸಿ ಎಕಾಯ್ ಏಟ ಆದ್ರೆ ಹಿತುನ ಕೇಳಿ ಮಂಗ ಹನ್ನ ಹರಿಯಟಮ ತವ ಮಿನಿತು ಕೀಪೆಗೆಟ ಪಸ್ಸೆ ರೇ ಹತೈ ವಿನಾದಿ ಹತ್ತಲಿಸ್ ಎಕಟ ದೆಕಟ ವಿತರ ಫೇಸ್ಬುಕ್ ಲೈವ್ ಬೇಕಾಕೆ ಬಲಾಪುರತು ಹೆಂಗಿನ ಮಠ ದೇವಪ್ಪು ಮೆಸೇಜಸ್ ಬೆಲ್ಲ ತಿಯನ ಹಿತರ ದಾನ ನಮ್ಮ ಮೆಸೇಜಕ್ಕೆ ಕೂತ ಅಡಗೇನ ಬಲಮೇಕ ಆಗಿದೆ ಕೇಳ ಹತೈ ವಿನಾಡಿ ಹತ್ತಲಿಸ್ ಎಕಟ ಕಟಿಯಲ ಅಸ್ತಿ ವೆಲ ಇನ್ನೋದು ಫೇಸ್ಬುಕ್ಕೆ ಪತ್ತಟ ಎನ್ನು ಮಂದಾರಂ ರೇ ಅಹನ ಅತ್ರ ತುರ